ಕೂಚಿಪೂಡಿಕೆ ಜೀವನಾಡಿನೈ ತಾಕಿ ನಂ ತಗಿನ ಜೇಕಿ ನಂ ತಗಿನ ತಣಕಿ ನಂ ತಗಿನ ತಗ ಜನ.